ಕೇ ಘೃತವತ್ಪಯಃ ಘೃತವದಿತಿ ಘೃತವತ್ ದೂರಕೇ ಯತ್ರ ಪಯೋ ವಿಪ್ರಾಃ ಯತ್ರ ರಥೇನ ವಿಪ್ರಾರಿಹಂತಿ ರಥೇನ ಗಚ್ಛತಃ ರಿಹಂತಿ ಧೀತಿಭಿಃ ಗಚ್ಛತ ಇತಿ ಗಚ್ಛತಃ ಧೀತಿಭಿರಿತಿ ಧೀತಿಭಿಃ ಅಶ್ವಿನಾ ಸೋಮಿನಾಃ ಗಂಧರ್ವಸ್ಯ ಧ್ರುವೇ ಸೋಮಿನೋಸ್ತಿ ಸೋಮಿನೋಶ್ವಿನಾ ಧ್ರುವೇ ಗಂಧರ್ವಸ್ಯ ಅಶ್ವಿನಾ ಸೋಮಿನಾಃ ಗಂಧರ್ವಸ್ಯ ಧ್ರುವೇ ಸೋಮಿನೋ ಗೃಹಂ ಧ್ರುವೇ ಪದೇ ಗೃಹಂ ಸೋಮಿನೋಶ್ವಿನಾ ಪದೇ ಧ್ರುವೇ ಗಂಧರ್ವಸ್ಯ ಅಶ್ವಿನಾ ಸೋಮಿನಾಃ ಗಂಧರ್ವಸ್ಯ ಧ್ರುವೇ ಸೋಮಿನೋ ಗೃಹಂ ಧ್ರುವೇ ಪದೇ.